ಗೌನಾನಕ ಜನ ಜಗದಟ ಗಾನ ಗೌನಾನಕ ಜನ ಜಗದಟ ಗಾನ ಗೌನಾನಕ ಜನ ಜಗದಟ ಗಾನ ಜಗದಟ ಗಾನ ಜಗದಟ ಗಾನ ಗೌನಾನಕ ಜನ ಜಗದಟ ಗಾನ ಗೌನಾನಕ ಜನ ಜಗದಟ ಗಾನ ಗೌನಾನಕ ಜನ ಜಗದಟ ಗಾನ ಜಗದಟ